ಕುಮಾರ ಧವಲ ಯಾ ಶುಭ್ರಾವಸ್ಥಾವೃತ ಯಾ ವೀನಾವರದಂಡ ತಂಡ ಮಕರ ಯಾ ಶ್ವೇತ ಪದ್ಮ ಆಸನ ಯಾ ಬ್ರಹ್ಮ ಅಚ್ಯುತ ಶಂಕ ಪ್ರಾಪ್ತಿ ತಿರುಭಿರ್ ದೇವೈ ಸದಾ ವಂದಿತ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಯಾಪಹ. ಏಕ ಬಾರ್ ಬೋಲೋ ಸಿ ಶಾರದಾ ದೇವಿ ಮಾತಾ ಕಿ ಜಯ.